0: I need to go. Bye. ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ನೀವು ಹೋಗಿ ನಾನು ಬರ್ತೀನಿ. ಹಾಯ್ ಗಾಯ್ಸ್, ಪ್ರಭು ನೀವು ಡ್ರೈವರ್ ಬರ್ಲಿ, ನಾನು ಡ್ರಾಪ್ ಮಾಡ್ರಿ.
1: ಓಕೆ, ನಿಮ್ಗಳೇ ಬರ್ರಿ, ನಂಗೆ ಹೆಂಗಳೇ ಬರ್ರಿ.
2: ಸರಿ ಬಿಡಿ.

0: ಬಾಯ್, ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ನೀವು ಹೋಗಿ ನಾನು ಬರ್ತೀನಿ. ಹಾಯ್ ಗಾಯ್ಸ್, ಪ್ರಭು ನೀವು ಡ್ರೈವರ್ ಡ್ರಾಪ್ ಮಾಡಿರೋ.
1: ಓಕೆ, ನಿಮ್ಮ ಹಿಂಗೆ ಬರ್ರಿ, ನಂಗೆ ಹಿಂಗೆ ಬರೋಣ. ಸರಿ ಬಿಡಿಯಾ.